ವೃತ್ತಿರುಭೇತ್ಯ ತಿಷ್ಟತಿ ಸದಾ ಸಾ ಭಕ್ತಿರಿತ್ಯುಚ್ಯತೆ ಆನಂದಸ್ಟುಭಿರಾತನೋತಿ ಪುಲಕಂ ನೈರ್ಮಲ್ಯತಃ ಛಾದನಂ ವಾಚ